ಗೋವಿಂದ ಜಯ ಜೈ ಗೋಪಾಲ ಜಯ ಜೈ ರಾಧಾರಮಣ ಹರಿ ಗೋವಿಂದ ಜಯ ಜಯ ವಾಕೆ ಗುರು ವಾಕೆ ಗುರು ವಾಕೆ ಗುರು ಜೀ ಬೋಲೋ ವಾಕೆ ಗುರು ವಾಕೆ ಗುರು ಬೋಲೋ ವಾಕೆ ಗುರು ವಾಕೆ